0: ಪ್ರಸಿದ್ಧ ಜಾತಿಕಲು ತ್ರೈಮಂಡಲ್ಯ.
1: ಅಸುವ ದಶಕೆ ಅಂತಿಮ ದವಸ
2: ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
3: ಹಲೋ
4: ಉಯಾಗಿ ಕಾಲ್ ಲೆಕ್ಕ ಉಯಾಗಿ ರಿಕ್ವೆಸ್ಟ್ ಸೆಟ್ ವಿನ ಹೋದ ಮತನ ಕಿಂದರ ಹಂದವ ವಿಜಾನು.

ಆದರೆ ಕೊಚ್ಚಡದಕ್ಕೆ ಏನವ ನಂಗ ಮತ್ತೆ ಕಾಲ್ ಕರೆಯೋ ಕಾಲ್ ಕರೆಯೋ ವಾಟ್ಸ್ಆಪ್ಗೆ ಎಚ್ಚರ ಆದರೆ ಅಣ್ಣೇ ವಾಸನಾವ ಹಮದಾಮು ಆದ್ರೆ ಇನ್ನೋಣ ಹರಿದ ಅಮಲಾಂಗಣಿ ಅಕ್ಕ ಅಡುಗೊಡೆ ಮುಗಡಾರಿ ಅಕ್ಕ ಆದ್ರೆ ಹಾಗೆ ಆದರಣೀಯ ಹಬಿ ಹಬಿ ತುಮಾ ಅಬೇ ಸೂರ್ಯ ಇರಿಪಿಟಿ ಆಗಮಿ ಅಡ ಹ್ಯಾಪಿ ಬರ್ತ್ಡೇ ಕೆಲ ವಿಷ್ಕರಣವ ಫ್ಯಾಮಿಲಿಗೆ ಹೆಮೋ ಮತ್ತು ಅಡ ವಿಷ್ಕರಣವ ಕ್ಯಾಕಿರಾವೆ ನಂಗಿ ಥೆಲ್ಮಾ ಮಲ್ಲಿ ಸಂಜೀವ ಮೈಂಜಾನಿ ದು ರುವಂತಿ ಪುತಾ ವಿಶ್ವಾತಿಕ ತುಕರ ಗಾನ ಕೇಳ್ತೀನೋ ಲಸರ ಸಿಂಧು ಕಟ ಗಡಮ ಗಡಾರಿ ಅಖಾದ್ರೆ ಮಮ್ಮತ್ತು ಯಾಚನೆ ಟೀಮ್ ಕಮೆನುವೆಂಗ್ ಹ್ಯಾಪಿ ಬರ್ತ್ಡೇ ಕೆಲ ವಿಷ್ಕರಣ ಗಮಂ ಮಗೆಂ ಬರ್ತ್ಡೇ ಕಟ ಆಚ ಅಪ್ಪೇ ಉಮ್ಮೆ ಕಕೋ ಇನ್ನೈತಿ ಹಾಯ್ ಜಾನು ಉಮ್ಮ ಕಟ್ಟೆ ಅಪ್ಪಿ ಎಸ್ ಎಂ ಟಿ ಅಪ್ರಲ್ಲಕ್ಕೆ ಮಹೇಂದ್ರ ಅಯ್ಯರ್ ದೆನ್ನುಕು ಲೊಕ್ಕು ಉಮ್ಮೆ ಕಾಕ್ ಎತ್ತರ ಮಹೇಂದ್ರ ಅಯ್ಯ ಇಲ್ಲ ಅದು ಉಮ್ಮೆ ಕಾಕ್ ಮಹೇಂದ್ರ ಅಯ್ಯ ಕಾಟವ ದೆನ್ನ ಮೇ ಒಯಾಮ ತಿಯಾಗ ನೋಣ ಹರಿದ ಚಾನು ಅಕ್ಕೆ ಸಂಪತ್ ಮಾಲ್ಲಿ ಎಸ್ ಎಂ ಟಿ ಅಪರಲ್ಲಕ್ಕೆ ಮಾಹಿತಾನು ಮೇ ಅತ್ತನೇ ಅದ ಲೊಕ್ಕು ಉಮ್ಮೆ ಕಾಕ್ ಕೋಣಿ ಅಪ್ಪಿ ಒಯಾ ವಹಗಿನಿ ಇನ್ನೇ ಹುಣ್ಣಾಸ್ಕಿರಿಯಂಗ್ ಮಠ ಉಮ್ಮೆ ಕಾಕ್ ದುನ್ನೆ ನೇಣಿ ಅಕ್ಕೆ ಸಂಪತ್ ಇನ್ನೆ ಇನ್ನಿತಿ ಮೆಸೇಜ್ ಕೇವಲ ಇವರು ವೆಣ್ಣೆ ಭಯ ಉಮ್ಮದೆಣ್ಣ ಮುದ್ದು ಮಹದಿಸಿ ಅನದಿ ಎನ್ನದೆ ಅಯ್ಯದೆ ಮಮ ಆಸಪಸ ಇಂದು ಸೆಟ್ ಕಪ್ ಪ್ಲೇ ಕರಿ ಸುಪಿಡಿ ಕೇಳ ತೀರವ ಕೌದು ಮೇ ಕೋಬಲಣ್ಣ ಕೌದು ಮೇ ಕೇಳ ಆಮಿ ಕಸುನ್ ಹರಿ ಹರಿ ದುಣ್ಣೆ ತಿಂಗ ಯಾ ಕೆಮತಿ ಹಿಂದ ಮಡ ಬದು ಲಕ್ಷ್ಮಣ್ ಸಮರ ಅನಿಶಾನಿ ಚೇತನ ಪೂಜೆ ಪುದ ತೇಜ ಓಳ್ ಭಾಗ್ಯ ಅವಿಷ್ಕ ಸೇರುವ ವಿಲಕೆ ಡಿ ಕೆ ಸಮರ ಸಿಂಹ ಎಗತುಕರೆ ಗನ್ನ ಮೆಹನ ಸಿಂಧು ಅಟ ಪೂರ್ಣಿಮ ಸೇ ಒಂದು ಇನ್ನೊಂದು ಲಂಕಾವೆ ಮೇ ಸಿಂಧು ಎಗತುಕರೆ ಗನ್ನ ಜಾನು ನಗ ಸುಬ್ಬ ಸಂದವಾಗಿ ಸುಬ್ಬ ಸಂದವಾಗ ಲಸರ ಸಿಂಧು ಗಡ ಕೋಣಿ ಅದ ದಹಿವಲ ನದಿಮಾಲ ಎಂಡ್ರಸನ್ ಪಾರಿ ಚಾಂದನ ಸ್ಟೋಸ್ ಗೆ ಮಗ ಚಾಂದನ ಯಾ ಚಾಂದನಿ ಅಕ್ಕ ಅಹನ ದೆನ್ ರೆಡಿ ಕರೆ ಗದ ಮೇ ಅಹನ ಸಿಂಧು ಎಗತುಕರೆ ಗನ್ನ

ಅಕ್ಕನಾಥ ವೂ ಅಪ ತಥಾಗತ ಸಮ್ಮಾಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಏನ್ ಹೊಲಂಗಕ ತವರಿಯನ್ನು ತವರಿಯಾನ ಮಾತಕ ಗೊನ್ನಕ್ಕಾಸೆ ಹದವತೆ ನಿದ್ರಾಶೀಲಿವೆಯಿಂದಲ ಕಾಟ ತೊರೆಂಗ ಹರೇನ ಏ ಪ್ರೇಮನೀಯ ರಹಸ ಮಟಿಕಿಯನ್ನ ಕಾಟವತ್ ಮನೋಕ್ಯಪು ಕಥಾವ ಓ ಮಟಿಕಿಯನ್ನ ಏತ್ ಮಂದನ್ನ ಒಬ್ಬ ಮಟಿಕಿಯನ್ ಕಥಾವಟ ದೆನ್ನ ನಮ್ಮ ಕೊಬಟನ ಹಾಯ್

ನಾವರಿತರಂಗ ಸುಭಮಂದರಂ ರಾತ್ರಿಯ ಕೇವ ಗೋಲ್ಫೇಸ್ ನಂಗೆ ದೀಪಾರಕ್ವಿತ್ರ ಸತ್ತುಟೆಂ ಇಡೋರೆಯಟ ವಿಯಲುನು ತನಪತ್ ದರಾ ಸಿಟಿನ ಮಹಾಪೊಲವಟ ನಸಿತು ನಿಮೇಶೇಕ ಅದಹಲನ ವಾರ್ಷಾವಕ ವಟಿನಾಗಮ ಕೆತರಂನ ಮಹಾಪೊಲವಟ ವೆಟಿನ ಪಲಮು ವೇಸಿ ಬಿಂದುವ ಕೆತರಂ ದುರಟ ಪೊಲವ ದರಾಗಣ್ಣೆ ಯಾಮ ಸೇದ ಎಸೇಮ ಮಾಮ ಒಬ್ಬವ ಬಿಂದು ದರಾಗಣಿಮಿ ದಾಸಿಟು ರಿಸಿಸೇ ನುಮಿಟ ಮಹಾದೇಸ ಬಲಾನಿಟ ಇಡ ಹರಿಮಿ ನಾಯಂಗ್ಲಿ ತುಡುಗಲ್ಟು ನಿಧಾಸ ಸರಿಸರನಟ ಅವಸರ ದೆಮಿ ದೇತಲ್ ದೇತಲಂಗ ಆದರೇನ್ ಸನಸಿದ್ದಿ ನುಬೆ ದಾಯಂಗಿಲಿ ವಲಿನ್ ಮಿರುಕಿ ವರಿನ್ ವರ ದನನ ರಿದುಂ ವಲ ಅಮುತು ಮಿಹಿರಿಯಾವಟು ಕುಳು ಪಗವೆಮಿ ಮೇ ಮೊಹತೆ ನುಂಬ ನುಂಬವಿ ಮಾಮ ಮಾಮ ವೇಮ ತುಲ ಅಸಮ್ಮತೆ ಐಕಿಯನ ವಚನ ಅಲ್ಪ ಮಾತ್ರ ಅಕ್ವತ್ ನೋದಕಿಮಿ ಇತ್ತಿನ್ ಪ್ರಿಯ ಫ್ಯಾಮಿನಿ ವಿಟ ಇಕ್ ನಿಮೇಶ ವಿಂದಿನ್ನಡು ರಿಸಿನಾಂ ಅಪಿ ವಿಂದವಾನ್ನೇ ಕುಮಟ ಅಲೌವೆನ್ ನದಿ ಇತ್ತಿನ್ ಪ್ರಿಯ ಫ್ಯಾಮಿನಿ ವಿಟ ಇಕ ನಿಮೇಶ ವಿಂದಿನ್ನಡು ರಿಸಿನಾಂ ಅಪಿ ವಿಂದವಾನ್ನೇ ಕುಮಟ

0: ಭಂಡಾರಂ ರೇ ವಿತ್ ತರಂಗ
1: ಹಮಗದರಂ ಐ ಮೇವಡ ಹಿಟಣ ದಾಣ್ಣೆ ಫೋನ್ನಗ ಹಿಟ ಮುದ ಮಟ ಗನ್ನಟ ವೆಣ್ಣೆ
2: ಆ ಹಿಟಣ ಮೇ
1: ಅವಿಶ್ವಾಸ ಇವಗ ಕೀಮೈ ಸಿಂಗರ್ ಕೇತಿ ಎನ್ನೆ ಅದಮ ಗನ್ನು ಫೋನ್ನಗ ಐ ಹಿಟಣ ದಾಣ್ಣೆ
2: ವಿಶ್ವಾಸ ಇವಗ ಕೀಮೈ ಕ ಸಿಂಗರ್ ಸಿಂಪಲ್ ಪೇ ಹಿಟಣ ಲೋದ ಟಿಕೆಟ್ ಕಗೆ ವನ್ನ ಅದಮ ಆಗಿ ಸ್ಮಾರ್ಟ್ ಫೋನ್ನಗ ಅರಗನ್ನ